ಕಾಯಲಾರ ಪುತ್ರ ಜೀವೋ ದಾನ ದೇಲಾ ಬಾಬು ನಾರಾಯಣ ಬಾಜಿ ಕಾಯಲಾರ ಪುತ್ರ ಜೀವೋ

0: ಮಾತ ಕೋಂಟೆ ಚುರಿ ಲಗೇಚಿ ಯಾರು ಬಂದರೋ ಪೇಡಿದೇವ ಮಹಾಪ್ರಭು ಚಾಲೋ ಮಾತರ ಸಂಕಟ ಪೇಡಿದೇವ ಸುಂದರಿ ರಹತರು ಕಂಡ ಚುಡಾಯಿಲಾ
1: ಸುಂದರಿ ರಹತರು ಕಂಡ ಚುಡಾಯಿಲಾ
0: ಸುಂದರಿ ರಹತರು.

ಜಯ ತರ ಪಾಯ ಸುಂದರೇಯ ಉಟಿನ ಬೋಸಿಲ ಹರಿ ಪದೇ ನಮಸ್ಕಾರ ಕೊಲಾಜ ಸುಂದರೇಯ ಹರಿ ಪದೇ ನಮಸ್ಕಾರ ಕೊಲಾಜ ಸುಂದರೇಯ ಸುಂದರೀ ತೋ ಪುತ್ರ ಮೋ ಕೋಲೆ ಅಚ್ಚಿ ತುಮೆ କାହିଁକି ରୋଦନ କରୁଅଛ ଚୁଚାରେ କାହିଁ କାଦୁଛି ଚୁଚାରେ କାହିଁ କାଦୁଛି।

0: ಧರ್ಮ ಇಲ್ಲ ನಾಡ್ ಗೀತ ಆಗ್ಬಿಡ್ತೀವಿ ಸ್ವಲ್ಪ ಅಡ್ಡಗ ಅಡ್ಡಗ
1: ಹೋಯ್ತಾರೆ ನಾಡ್ಗಿತ್ರೆ ತುಂಬ ಮತ್ತೆ ಪಾಯ ಮಾಲಿ ಪಾಯ ಬಲ ಏಕ್ದಮ್
0: ಬಾಜಾ ಹೋಗ್ಬಳ ನಾಚ್ತಾರೆ ಗೀತ ಕುರಿ ಹಾಕೊಂಡ್ರು ಚಿತಲಿ
1: ಚಿತಲೆ ಕಾಯ್ ಏ ಆತ್ ಜಲ್ಧರ್ ಅವ್ರ ಹುಂಚು ಸಂಗ್ವಾರಿ ಮಾನ್
0: ದಖ ಧರ್ಮ ಸಮಯ ಬಲೆ ಸೇನೆ ಬಿದಾ ಮಾಂಗ್ತಾರ ಮೈ ಬೋಲ್ತೇನೆ ಬಿದಾ ಧರ್ ಪೈಲ್ ಮೈ ಮೋಡ ರಾಕ್ ಸಕಲ ಅತಿ ಬಿದಾ ಮಾಂಗ
1: ಹಾಲೆ ಠೀಕ ತೊ ಆಮಚೋ ಗಾಂವ್ ಕಾರ್ಯಕ್ರಮ ಸುಂತೋ ಸಪ್ಪಾಯ್ ಗಾಂವಕಾರಿ ದಾರಾ ದೀದಿ ಸಿಯಾ ಸಜನ್ ಮೈ ಮಾತಾ ಔರ್ ಸಂಗ ಜೋಹರ್ಯಾ ಸಂಗವಾರಿ ಮನ್ ಕೆ ಜಾತು ಪೂರೆ ಮೈ ಧರ್ಮು
0: ಔರ್ ಮೈ ಮುದ್ರಾ ಮಾಜಿ
1: ಆಮಿ ದೂನೋ ಕರು ಸೆ
0: ಜುಹಾರ್.